0: FM 93.7 Lakhana Radio ITN
1: NLP Hadhana Lankawe Vedima Tagi Dena Tagi Avastha Vedima Lutraya NLP Hadhana Obat Adama NLP Hadhana Balaganna
2: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತಿಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನಯಕ್ದ ಮಸಕಟ ರೂಪಾಯಿ 25000ಕ್ ದಕ್ವ ಮಿಲತಿ ಗೆ ನಿಮ್ ಸಂಧಾ ನಯ ಸಹನಯಕ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯೈ
3: ಸುಪಿಲಿ ಪನ್ ರಟಕ್ ಪಸುಗಿಯ ದಿವಸರ ತುಳದಿ ಅಲ್ಲಸ್ ಹೋ ದೋಷಣೆಯಟ ಸಂಬಂಧ ಪೆಮಿನಿಲಿ ದಹಸ್ ಗಣನಕ್ ವಿಭಾಗ ವೆಮಿನ್ ಏವಾಟ ಸಂಬಂಧ ಪುತ್ಕಲೆಂಟ ತರಾ ತೀರಮಕ್ ನೊಬಲಾ ನೀತಿಯ ಕ್ರಿಯಾತ್ಮಕ ಉನಾ ದೋಷಿತಯಂಟ ನಡು ಗೊಣು ವೆಮಿನ್ ದಡುವಂ ಲಭೆಮಿನ್ ಪವತಿನವಾ ಬಲೆಯ ದನೆಯ ಹಮುವೇ ಹಿಸ ನೊಣಮ ನೀತಿಯ ಆಧಿಪತ್ಯ ತಾವುರು ವೀ ತಿಬೆನವಾ ಮೇ ತಮೈ ಅಪೇ ಬಲಾಪುರತ್ವ ಮೇ ತಮೈ ಅಪೇ ಜನವರಮ ಮೇ ತಮೈ ಅಪಟ ಅವಶ್ಯ ಸುಪಿಲಿ ಪನ್ ರಟ
4: ಅಪೇ ಆಂಡುವ ವಸರ ದೆಕೈ ರಟಟ ಸುಬಾಯ್.